ehia foma ti se ye ye na ka nipa kwa ke enkobie che che ye na ka atade an siti na hye ye ye